0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: FM Rainbow 101.9.

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜಿ ಶ್ರೀ ವೈಷ್ಣವಿ. ಸೊ ಚಲಿ ಅಬ್ ಬಾತ್ ಕರ್ತೆ ಹೇ ಟ್ರಾವೆಲ್ ಔರ್ ಡೇಲಿ ಕಮ್ಯೂಟ್ ಕಿ. ಅಬ್ ಚಾಹೆ ಆಫೀಸ್ ಜಾ ರಹೆ ಹೋ, ಕಾಲೇಜ್ ಯಾ ಫಿರ್ ಕಿಸಿ ಲಾಂಗ್ ಜರ್ನಿ ಪರ್, ಎ ಗುಡ್ ಕ್ವಾಲಿಟಿ ಸ್ಟ್ರಾಂಗ್ ಬ್ಯಾಕ್ ಪ್ಯಾಕ್ ಯಾ ಟ್ರಾಲಿ ಬ್ಯಾಗ್ ಕ್ಯಾನ್ ಆ್ಯಕ್ಚುಲಿ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್, ರೈಟ್? ಕಿತ್ನಿ ಬಾರ್ ಐಸಾ ಹೋತಾ ಹೈ ನಾ, ಹಮ್ ಸೋಚ್ತೆ ಕಿ ಯಾರ್ ಇತ್ನಾ ಎಕ್ಸ್ಪೆನ್ಸಿವ್ ಬ್ಯಾಗ್ ಕ್ಯೂ ಲೇನಾ, ಸಸ್ತಾ ವಾಲಾ ಭೀ ತೋ ಚಲ್ ಜಾಯೇಗಾ. ಬಟ್ ದೆನ್ ಹಾಫ್ ವೇ ಥ್ರೂ ದ ಜರ್ನಿ ಚೈನ್ ಚೋಟ್ ಜಾತಿ ಹೈ, ಸ್ಟ್ರ್ಯಾಪ್ ನಿಕಲ್ ಜಾತಾ ಹೈ, ವೀಲ್ ಜಾಮ್ ಹೋ ಜಾತಾ ಹೈ, ಔರ್ ಹಮಾರ ಪೇಷನ್ಸ್ ಭೀ ಉಸಿಕೆ ಸಾಥ್ ಖತಮ್. ತಬ್ ಲಗ್ತಾ ಹೈ ಕಿ ಕಾಶ್ ಥೋಡಾ ಇನ್ವೆಸ್ಟ್ ಕರ್ಕೆ ಏಕ್ ಅಚ್ಛಾ ಬ್ರ್ಯಾಂಡ್ ಲೇ ಲಿಯಾ ಹೋತಾ. ಹಾನೆಸ್ಟ್ಲಿ ಕ್ವಾಲಿಟಿ ಈಸ್ ನಾಟ್ ಆಲ್ವೇಸ್ ಅಬೌಟ್ ದ ಪ್ರೈಸ್ ಟ್ಯಾಗ್, ರೈಟ್? ಇಟ್ಸ್ ಅಬೌಟ್ ಹೌ ಲಾಂಗ್ ದಟ್ ಪ್ರಾಡಕ್ಟ್ ಸ್ಟೇಸ್ ವಿತ್ ಯು ಆ್ಯಂಡ್ ಹೌ ಮಚ್ ಟ್ರಬಲ್ ಇಟ್ ಸೇವ್ಸ್ ಯು ಫ್ರಮ್. ಏಕ್ ಅಚ್ಛಾ ವಾಟರ್ ಪ್ರೂಫ್ ಬ್ಯಾಗ್ ಹೋ ತೋ ಬಾರಿಶ್ ಕಿ ಟೆನ್ಷನ್ ನೀ, ಲ್ಯಾಪ್ಟಾಪ್, ಕ್ಲೋತ್ಸ್ ಆರ್ ಇಂಪಾರ್ಟೆಂಟ್ ಸ್ಟಫ್ ಸೇಫ್ಲಿ ಅಂದರ್ ರಹೇಗಾ. ಆ್ಯಂಡ್ ಇಫ್ ಯು ಟ್ರಾವೆಲ್ ಫ್ರೀಕ್ವೆಂಟ್ಲಿ, ದಟ್ ಲಿಟಲ್ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಕ್ಯಾನ್ ಆ್ಯಕ್ಚುಲಿ ಸೇವ್ ಯರ್ ಮನಿ ಆ್ಯಂಡ್ ಲಾಡ್ ಆಫ್ ಫ್ರಸ್ಟ್ರೇಷನ್ ಇನ್ ದ ಲಾಂಗ್ ರನ್. ಪಹಲೆ ಲಗ್ತಾ ಹೈ ಕಿ ಅರೆ ಏಕ್ ಬ್ಯಾಗ್ ಕೆ ಲಿ ಇತ್ನಾ ಪೈಸಾ ಕ್ಯೂ ಖರ್ಚ್ ಕರೆ, ಬಟ್ ಜಬ್ ವಹಿ ಬ್ಯಾಗ್ ಸಾಲೋ ತಕ್ ಆಪ್ಕೆ ಸಾಥ್ ಟ್ರಾವೆಲ್ ಕರ್ತಾ ಹೈ, ಎವ್ರಿ ಟ್ರಿಪ್, ಎವ್ರಿ ಕಮ್ಯೂಟ್, ತಬ್ ಸಮಝ್ ಆತಾ ಹೈ ಕಿ ಕ್ವಾಲಿಟಿ ರಿಯಲಿ ಮ್ಯಾಟರ್ಸ್. ಸೊ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ 101.9. ಲಿಸನ್ ಟು ದಿಸ್.

0: ದಾನಿಯಲ್ಲ ದಾನಿಯಲ್ಲ
1: ದೀದಿ
2: ಹಾ
1: ಭಯ್ಯಾ ಅಪ್ಪ ಐ ಲವ್ ಯು ಕಹ ರಹತೆ
2: ಉಸ್ಸೆ ಅಪ್ಪ
3: ಓಹ್ ಓಹ್ ಅಜ್ಜರ್ ನೆಂಟ್ರು ಚಲಾಯ್ ಯಾರ್ ಕಮಾಲ್ ಕರ್ತಾ ಇದ್ರು

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಇಸ್ 12:12 ಆ್ಯಂಡ್ ವಿ ಆರ್ ಇನ್ ಅ ನಮಸ್ತೆ ಹಲೋ ಆದಾಬ್. ಸೊ ಲೆಟ್ ಮಿ ಟಾಕ್ ಅಬೌಟ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ನೌ. ಸೊ ದಿಸ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಸುನ್ನೆ ಮೇ ಥೋಡಾ ಹೆವಿ ಲಗ್ತಾ ಹೈ, ಪರ್ ಇಸ್ಕಾ ಮತ್ಲಬ್ ಕೋಯಿ ಬಡಾ ಫ್ಯಾಕ್ಟ್ರಿ ಯಾ ಬಡಾ ದಫ್ತರ್ ಖೋಲ್ನಾ ಬಿಲ್ಕುಲ್ ನಾಯಿ ಹೈ. ಅಪ್ನೆ ಫೋನ್ ಯಾ ಲ್ಯಾಪ್ಟಾಪ್ ಕೋ ಯೂಸ್ ಕರ್ಕೆ ಇಂಟರ್ನೆಟ್ ಪರ್ ಏಕ್ ಛೋಟಾ ಸಾ ಬಿಸ್ನೆಸ್ ರನ್ ಕರ್ನಾ ಹೀ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಕಹಲಾತಾ ಹೈ. ಜೈಸೆ ಆಪ್ ಘರ್ ಕೆ ಕಿಚನ್ ಮೇ ಅಪ್ನೆ ಹಾಥ್ ಸೆ ಟೇಸ್ಟಿ ಖಾನಾ ಬನಾಕರ್ ಸಬ್ಕೋ ಖಿಲಾತಾ ಹೈ, ವೈಸೆ ಹೀ ಇಂಟರ್ನೆಟ್ ಪರ್ ಅಪ್ನಿ ಸ್ಕಿಲ್ಸ್ ಯಾ ಐಡಿಯಾಸ್ ಕಾ ಯೂಸ್ ಕರ್ಕೆ ಕುಛ ವ್ಯಾಲ್ಯೂಬಲ್ ಬನಾನಾ ಹೋತಾ ಹೈ. ಯೇ ಬಿಲ್ಕುಲ್ ವೈಸಾ ಹೀ ಹೈ ಜೈಸೆ ಆಪ್ ಅಪ್ನಿ ಕಾಲೋನಿ ಕಿ ಲೋಕಲ್ ಮಾರ್ಕೆಟ್ ಮೇ ಕೋಯಿ ದುಕಾನ್ ಚಲಾನಾ ಹೈ. ಫರ್ಕ್ ಬಸ್ ಇತನಾ ಹೈ ಕಿ ಯಹಾಂ ಆಪ್ಕಿ ದುಕಾನ್ ಕೋ ಕೋಯಿ ಬೌಂಡ್ರಿ ನಹೀ ಹೈ ಔರ್ ಪೂರೀ ದುನಿಯಾ ಆಪ್ಕಿ ಕಸ್ಟಮರ್ ಬನ್ ಸಕ್ತಿ ಹೈ. ಸೋಚಿಯೆ ಕಿತ್ನಿ ಮಜೆದಾರ್ ಬಾತ್ ಹೈ, ಘರ್ ಬೈಠೆ ಬೈಠೆ ಗ್ಲೋಬಲ್ ಮಾರ್ಕೆಟ್ ಮೇ ಎಂಟ್ರಿ ಕರ್ನೆ ಕಾ ಯೇ ಸಬ್ಸೆ ಆಸಾನ್ ಔರ್ ಸುಂದರ್ ತರಿಕಾ ಹೈ ದೋಸ್ತೋ. ಇಸ್ಮೇ ಆಪ್ಕೋ ಕೋಯಿ ಬಡಾ ಪೈಸೆ ಲಗಾನೆ ಕಿ ಜರೂರತ್ ನಹೀ ಪಡ್ತಿ ಹೈ, ಬಸ್ ಆಪ್ಕಾ ಫೋನ್ ಹೀ ಆಪ್ಕಾ ಸಬ್ ಕುಛ ಬನ್ ಜಾತಾ ಹೈ. ತೊ ಚಲಿಯೇ ಆಪ್ ಅಗ್ಲಾ ಟಾಕ್ ಮೇ ದೇಖ್ತೆ ಹೈ ಕಿ ಇಸ್ಮೇ ಆಗೇ ಕ್ಯಾ ಹೈ. ಸೊ ಸ್ಟೇ ಟ್ಯೂನ್ಡ್, ಲಿಸನ್ ಟು ದಿಸ್ ಬ್ಯೂಟಿಫುಲ್ ಸಾಂಗ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.